0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಉನ್ನತಿ ಕಲಾಗಿ ಶಾಂತಿ, ಏಕತಾ ಕಲಾಗಿ ಶಾಂತಿ,
2: ಶಾಂತಿ ಸಮೃದ್ಧಿ ರೂಪಾಂತರಣ ಕಲಾಗಿ ರೇಡಿಯೋ ಲುಮಿನಿ 96.8 ಮೆಗಾಹರ್ಟ್ಜ್.